ರಸಂಗ ನಿರತ ಕರುಣ ಕೀಟಾನಿ ಪಾಯಲ ಬಾಜಕ ಚಟಕಂ ಚಟಕಂ ಮಂಡಲ ಬಾಜಕ ಧುಮಕಿಟ ಧುಮಕಿಟ ರಾಗದಿಗನ ಧಗ ಕಿಟಕ ತಗದಿಗನ ತಾ ದಿಲಾಂಗ ದಕಿಟ ತಕಿಟ ಬಾಜಕ ಗುಂಗರು.